0: ಹಾಕೊಂಡು ಆನ್ ಬೈಕಲ್ಲಿ ಹಿಂದೆ.
1: ಆಮೇಲೆ ಏನಾಯ್ತು?
0: ಏನಾಯ್ತು ಏನಾಯ್ತು, ಸಿಕ್ಕಾನೆ ಹೊಡೆದೋಯ್ತು. ಏನಾಯ್ತು ಏನಾಯ್ತು, ಸಿಕ್ಕಾನೆ ಹೊಡೆದೋಯ್ತು. ಏನಾಯ್ತು ಏನಾಯ್ತು, ಸಿಕ್ಕಾನೆ ಹೊಡೆದೋಯ್ತು.
2: ಕೂತ್ಕೊಂತೀನಷ್ಟೆಲ್ಲ ಸೀನ್ ಇಲ್ಲ ಇಲ್ಲಿ, ಆರ್ ಡಿ ರೋಡ್ ಗುಳದೆ ನಮ್ ಗಲ್ಲಿ. ನನ್ನ ಒಲ್ ಬಿದ್ದಿಲ್ಲಿ ರಾಯಲ್ ಮೆಕಾಡೆಗೆ ಒಂದು ಟಿಕೆಟ್ ಇಲ್ಲ, ಕ್ಲಾಸ್ ಅಮ್ಮ ಒಳಗೆ ಹಂಗೋ ಹಿಂಗೋ ತಳ್ಳಿ ಮುಗಿಸ್ತೇನೆ. ಬಿ ಕೊನೆ ಕೆಲ್ಸ ಇಲ್ಲ ಬರ್ಕಾಲಿ ಕೈ, ಓದಿದ್ ಮುಗಿತಲ್ಲ ಇನ್ನೇನು ಮುಂದೆ ಹಿಂಗೇಳ್ದಾಗ್ಲೆಲ್ಲ ಉರಿತಿ ತಿಂದೆ. ಆರುಕು ಮೇಲಿಲ್ಲ ಮುರುಕು ಇರ್ಲಿಲ್ಲ,